ಕಾಣೋ ಏ ಹಿರಣ ಗರವೇ ಮತೆ ಮಾನೋರೀ ಮರ ಸದ್ಗುರು ದಿಯೋ ಸಂದೇಶೋ ಮೇ ಹೂ ಜೈ ಸೋಕೋ ತೇ ಸೋರೆ ಮರ ಸದ್ಗುರು ದಿಯೋ ಸಂದೇಶೋ ಕೋಯಿ ಮಮ ಶರಣ ಗತಿ ಆವೆ ಸೋ ಜನಮ ಮರಣ ನೈ ಪಾವೆ ರೇ ಯೇ ಅಮರ ಮಂತ್ರ ಹೈ ಸೋ ಯೇ ಗೂಂಜ ಭೇದ ಕಹೆ ಗಾಥಾ ಶ್ರೀ ಸ್ವಾಮಿ ದೀಪ ಫರಮಾಯಾ ರೇ ಬಡ ಭಾಗಿ ಜನ ಸುನೇರೋ ಮೊರ ಸದ್ಗುರು ದಿಯೋ ಸಂದೇಶೋ ರೇ ಮೇ ಹೂ ಜೈಸೋ ಕೋ ತೇಸೋ ನೈ ಜೀವ ಈಶ ಬ್ರಹ್ಮಾಯಾ ಮೇ ಕೇವಲ ಏಕ ಅಜಾಯ ರೇ ಯೇ ಮಹಾನ್ ಸತ್ ಉಪದೇಶೋ ನೈ ಓಂ ಸೋ